ಊರ ಐಕುಯಾಯ ಭೂಯ ಅಂತ ಬಗು ಬಂಗಲಾಯ ನೂಯ ಅಂತ ಊರ ಐಕುಯಾಯ ಭೂಯ ಅಂತ ಕುಲಾ ಕುಲಾಂತೆ ರಂಗದಾಸವಿಲ್ಲ ತಿರತೆ ಫುಲ್ ಪಾಕರು ಕುಲಾ ಕುಲಾಂತೆ ರಂಗ